ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರ

ಸಣ್ಣ ಸರತಿ ಮುಖದಾಟ ಎಲುಜು ಬೇಡಿಕೊಂಡ ನನ್ನ ದಾಪ ಪ್ರೋಭು ಬಬದಮ್ಮಯ್ಯಾನಿಗೆ ತಗೋ ಮಾಟಲಾಡು. ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ತರಳದ ಮಕುಟ ಕುಂದರ ಹರಾಜಿದ ಹರೇ ಎಲುಜುಳೆ ಹೊಗಡಗ ಸಾಗರ.

ಮಾನಸನ ಕೇತನ ಕನಕಾಂಬರ ತರಳದ ಮಕುಟ ಕುಂಡಲ ಹರಾಜಿದ ಮನೆ ಜನತುಳೆ ಹೊಗಡಗ ಸಾಧನಾಲಿಕೆ.